0: ಬದೆ ಬದೆ ಸಾಕುತ್ತಿ ರೇಡಿಯೋ ಬರೀ ತೋಹೈ ಭೇಜೋ ರೇಡಿಯೋ ರೀ ರೇಡಿಯೋ ಮಾಡ್ತಂಗ್ರಿ ತಮ್ಮ ಗೆರಿ ಸಮಾಚಾರ ಖಾಲ್
1: ಖಾಇಬೇ
2: ಸೇವಾಗ್ರಹೀ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಕೇಂದ್ರೀಯ ಸದಸ್ಯ ರೀ ಲಕ್ಷ್ಮ ದಕಾಲೆ ಆರಕ್ಷಣ ಕೋಟರ ಬೈ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರ ಬರೀ ಲಿವಳು ಜನ ನೇತಾ
3: ಮೈನ್ಯೂ ರೇಡಿಯೋ ಮಾಡ್ತಂಗಿ ದಕ್ಯಾಲಿ ದಿನ ನಾನರ್ಬೆ 8 ಬಜೆ ಖಬೆ ತಮ್ಮ ಕೆ ಸಮಾಚಾರ ನೇ ಬರೀ ಆಮ್ಲಿದ ಓ